ಸಂಗೀತಾಧಿ ಪ್ರಿಯ ಮೂಷಿಕ ವಾದನ ಮೋದಕ ಪ್ರಿಯ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠ ವಾಮದೇ.